ಮಮದ ಮಮದನಿಗರಿ ನಿದ ಸನಿ ನಿದ ದಬಗರಿ ನಿದ ಸನಿ ನಿದ ದಬಗರಿ ನಿದ ಸನಿ ನಿದ ದಬಗರಿ ಧನಿ ದಬ ಧರೆ ಗಮ ಪದೆ ಗಮ ಪದ ಗಮ ಪದನಿ ಧನಿ ಧರಿ ತನಿ ದಬ ತಾನಿ